0: ಭರ್ಜನಂ ಮಹಾಬೀಜಾನಾಮರ್ಜನಂ ಸುಖ ಸಂಪದಾಂ ಭರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ ಸಂತ ಬಡೆ ಪರಮಾರ್ಥಿ ಭೇದ ಧರೆ ಯಮದೂತ್ ರಾಮ ನಾಮ ಕೀ ಗರ್ಜನಾ ಭಕ್ತಾ ಯಮದೂತ್ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ ಶ್ರೀರಾಮ ಲಲಾ ಭಗವಾನ್ ಕೀ ಶ್ರೀ ಹನುಮಾನ್ ಜಿ ಮಹಾರಾಜ ಕೀ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್
1: ಜಯ ಶ್ರೀರಾಮ್
0: ನಮಃ ಪಾರ್ವತಿ ಪತಯೇ ಹಾ